ಯ ಚ ಸೂರ್ಮ್ಯಾಯ ಚ ಸೂರ್ಮ್ಯಾಯ ಚ ಸೂರ್ಮ್ಯಾಯ ಚ ಸೂರ್ಮ್ಯಾಯ ಚ ಸೂರ್ಮ್ಯಾಯ ಸೂರ್ಮ್ಯಾಯ ಚ ನಮೋ ನಮಶ್ಚ ಸೂರ್ಮ್ಯಾಯ ಸೂರ್ಮ್ಯಾಯ ಚ ನಮಃ ಚ ನಮೋ ನಮಶ್ಚ ಚ ನಮಃ ಪರ್ಣ್ಯಾಯ ಪರ್ಣ್ಯಾಯ